ಶ್ರೀಮದ್ವೇದಿಕಪಾದೇಭ್ಯಃ ಸಶಕ್ತಿಭ್ಯೋ ನಮೋ ನಮಃ. ಸದಾಶಿಷ್ಟಾತ್ಮತಿವ್ಯಕ್ತಿಕಾರಣೇಭ್ಯೋ ನಮೋ ನಮಃ. ಆನಂದಮಾನಂ.